ಆಚೆ ಹೋಗ್ಬಯತ್ವರೇ ನಾ ತನ ಬಾಬಾರ ತೇತೆ ನಮ್ಮ ಗಿರೆ ಬೇಗ ಚೀತಿನ ನಾ ತನಗರಾರ ನಾ ತನಗಾಗೋಯ್ತೆ ಡೈಗೈಶ್ ಸಸಮ್ ಹಗ್ಲ ಜೊತೆ ಜೋಗೆ ಬತ ಹೆಂಗ್ ಸಾಯ್ತ ಮನ ಆಗ ಹೆಂಗ್ ಹೆಂಗಾರ ಒಂದು ನಾ ತನ ಬಾಬೆ ಥಬ್ರಾನೆ ಕರಿಬು ಗಸನ್ನ ನೆಸಗೋ ಬೀತ್ಕೆ ಬೆತ ಗುಲ್ಕೆ ಬಗ್ಗೆ ಹೆಂಗಾವೇಗ ಬೆಬರ್ತ ನಾ ತನ ಬ ಸಾಯ್ತಂಗ್ ಮನ್ ಹೆಂಗ್ ಚುಮ ಮೋಸ್ ನಗರಾರನ್ ಗೋ ನೀ ತನ ನಗಿಲೇನಿ ಒಂಗೆಂಗೆ ಚಮ್ಮುಗಾವೇ